ಸತ್ಯವನ್ನು ಬಕ್ಕಂದೆವು ಅಥವಾ ಕೌಟೆ ಬೀರು ಬಚಿಸಲ್ಪರಾಮನ್ ನಿನ್ನ ಬಕೈ ಜೊತೆಗೂ ಮತ್ ಅಥ ಕೈ ಬರಾಮನ್ ಕುಂಭಗಿಡಿ ಮರು ನಾಳೆ ಬಂಬಾಗಿ ಸೇವಾ ಕುಮ್ಮಿ ದೊನೆಯ ಕೊಡ್ಬು ಬರಾಮನ್